ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.

0: ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು
1: ವಾಹಿಗುರು
0: ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು
1: ವಾಹಿಗುರು
0: ವಾಹಿಗುರು

ನಾನಕ ದನ ಸೋಹಣ ದೇರತ್ತೇರ ರಂಗಲಾಯ ಪರಿದಾಸೋಯಿ ಸರ್ವ ಟುಂಡ ಲಹೋ ಜಿತ್ತ ಲಭ್ಯ ವಾತ್ಸ.

ತಾನಂಗ ಜನನಾನಗ ಪಗತ ದಾರ ತೋಲ್ ಬ್ರಾಹ್ಮ ಸಾಂಸಾರೇಕ ದೀಕ್ಯಾ ಬಾಲ ಹಾಕೆ ಬಲ ಬಲ ಬಲ ಬಲ ಸದ ಬಲ ಹಾರ ನಿರಂಕಾರ್ಯ ಕಾರ್ಯ ಚಲ ಪೂರ್ಣಯ ಬಿನಾಶಿ ಹರ್ಕವಂತ ಅನಂತ ರೂಪ ನಿರ್ಮಲ ಬೇಗಾಸಿ ಗುಣಗಾ ಬೇ ಅಂತ ಅಂತ ಕತಲ ನೈ ಪಾಸಿ ಜಂಕೋ ಹೋ ಕಿರಪಾಲ ಸೋ ಜನ ಪ್ರಭು ತುಮೇ ಮಿಲಾಸಿ ತನ್ ತಂತ ತನ್ ಜನ ಜಯ ಕಿರಪಾಲ ಹರ ಹರ ಪಯೋ ಹರ ಗುರು ನಾನಕ ಜನ ಪರಸಿಯೋ ಸೇ ಜನ ಮನ ದೋ ಥೇ ರಾಯೋ ಸತ ಸತ ಹರ ಸತ ಸತ ಸತ ಸದಪಣಿಯ ದೂಸರ ಅನ್ನಾವರ ಪುರುಖ ಪಾವ ರಾತನ ಸುನಿಯ ಅಮೃತ ಹರ ಕೋ ನಾಮ ಲೇತ ಮನ ಸಭ ಸುಖ ಪಾಯ ಜಯ ರಸನ ಚಾಖ್ಯೋ ತ ಜನ ತ್ರವತಿಯ ಗಾಯ

ಗೊರೆಯಮರ ದಾಸು ಜನ ಸೇವೆಯೋ ತನ ದುಃಖ ದರ ದರ ಪರ ಹರ ಪರ ಚಿತ್ತ ಚಿತ್ತವೋ ಅಮರದಾಸ ಕೋ ಪರ ಕಹ ಪೇ ನ ಸಕೋ ಸರ್ವಚಿಂತ ತದ ಪಾಸು ಸಾದ ಸಂಗತ ತಕೋ ತೇರ ಹುಕಂ ಪವ ನಿಸ್ವಾಣ ತೋ ಕರೋ ಸಾಹಿಬ ಕಿ ಸೇವಾ ಜಬ ಗುರು ದೇಖ